ಕೂಡ ಮಂಡಪ ಕೂಡ ಮಾಡಿ ಕೂಡ ಬೆಸನ ಹಾರ ಕೂಡ ಸೋಯ್ನ ಕೂಡ ರೂಪ ಕೂಡ ಪೈನನ ಹಾರ ಕೂಡ ಕಾಯ ಕೂಡ ಕಪ್ಪಡ ಕೂಡ ರೂಪ ಪಾರ